ಕರೆದ ಅಲ್ಲಾದಿ ವಕಾನ ಅಲ್ಲಾಹು ಅಲೀಮನ್ ಹಕೀಮ ಅಲ್ಲಾ ಪಾಕ್ ಇಲಮ್ ವಾಲಾದೆ ಖಬರ್ದಾರ್ ದೇ ಹಕೀಮ ಹಿಕ್ಮತ್ ವಾಲಾದೆ ಲಿಯುದ್ಖಿಲ ಅಲ್ಮುಮಿನೀನ ವಲ್ಮುಮಿನಾತ್ ಚೆ ದಾಖಿಲ್ ಕಿ ಮುಮಿನಾನು ಸಲೋಲೋ ಮುಮಿನಾನು.

ಮಾಸರ ಮೀನಾ ಮಾಸರ ಜಂಗ ಕಡೆ ಕುಶಲ ಒಂದೇ ಅವಸ್ತು ಸೆ ಹೊರ ಅಮಿದ ಲರಾಂಚಿ ಖುಷ್ ಕಡೆ ಶಿಫಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಪ್ರಾಡಕ್ಟ್ ದಾತು ಸೆ ತಾದೇರ್ ಕಬಿ ವಾ ಬೆಹತರಿ ನಾ ಮೌಕಾ ತುಸೆ ದೇಖುಶಲಿ ಇನಾಮ ಹಕ್ದಾರ ಜೋಡಿ ಲಕ್ಕಿ ಡ್ರಾ ಶೋ ಖಾಲಿ ಕೂಪನ್ ದರ ತಮಿಲಾವಿ ಜಿ ದೇ ಮಿಸ್ ಪದೇ ಪ್ರಾಡಕ್ಟ್ ದ ಖುಜಿಫಾ ಕಂಪನಿ ಪದೇ ಪ್ರಾಡಕ್ಟ್ ಪತೇಲ್ ಪ ಬ್ಯೂಟಿ ಕ್ರೀಮ್ ದ ಡಾಕೇ ಓದಿ ಕಂದೂರ್ ತೈ ವಾಪಸ್.

ಇರ್ ಹಾಕಿ ಏಷ್ಯಾ ಕಪ್ ದ ಮಜಬೂತ್ ಟೀಮ್ ಸರ್ ದ ಪಾಕಿಸ್ತಾನ್ ಅಮರೀಶ್ ಧರ್ಮಂಜಾ ಲೂ ಬಶುವೆದ ಪಾಮೀಚ್ ಪನ್ನಹಮೆಂಟುಕಿ ಮಲೇಷಿಯಾ ಮೊಹಮ್ಮದ್ ಸಾಲಿಹಿ ಗೋಲ್ ಕಡಿದಿ ಔ ಬರೆಯೇ ತರಲಾಸೆ ಕಳೆವು ದ ದಿರುಸ್ತು ಪಾಕಿಸ್ತಾನ್ ಲಹ್ವಾ ಪಾರವಾನು ದ್ವದ್ರಿಶ್ ಮಿಂಟುನಕ್ಕೆ ನೂರ್ ದ್ವಾ ಗೋಲ್ ನಿಶಿವುದಿ ಔ ಮಲೇಷಿಯಾಲೇ ಪ ದ್ವಾ ದ್ರಿಸ್ರ ಮಾತಿವರ ಕಳೆದ ಅವಶ್ಯವ ನಜರ್ದ ಮುಸಂಪಾಳ ಮುಹಿಮೆ ಮುಸಿಮ್ಯಾವ್ ತರ್ಮಖಾದ ಖೈಬರ್ ಪಖ್ತೂನ್ಖ್ವಾ ಪ ಜುನೂಬಿ ಬರ್ಖೋ ಟಾಂಗ್ ಕರಕ್ ಗೇಯ್ ಖಾನ್ ಮಿರಾಲಿ ಮಿರಾನ್ಶಾ ರಜ್ಮಕ್ ಖೈಬರ್ ಹಂಗು ಬನು ಅನೂರು ಶೋ ಖ್ವಾಸಿಮೋಕಿ ದಹರತ್ ದರ್ಜಾ ಯೋ ದರ್ಶ ಡಿಗ್ರಿ ಸೆಂಟಿಗ್ರೇಡ್ ಹವಾಗ ದರಮೆ ತನಾಸುಬ್ ಅತ್ತ ಪಂಜೂಸ್ ಫೀಸದ ರೆಕಾರ್ಡ್ ಕ್ಲೇಶಿವೆ ಹಮದಾ ಕಶಾನ್ ದ ಮುಸಿಮ್ಯಾತ್ ಮೊಹಕಮೆ ತರ್ಮಖಾದ ಖೈಬರ್ ಪಖ್ತೂನ್ಖ್ವಾ ಪ ಶುಮಾಲಿ ಬರ್ಖೋ ಶಾಂಗ್ಲಾ ಬಿಶಾಮ್ ಕೊಲೆಪಾಲಸ್ ಬಟ್ಗ್ರಾಮ್ ತಾಕೋಟ್ ಗಾಜಿ ಅನೂರು ಶೋ ಖ್ವಾಸಿಮೋಕಿ ದಹರತ್ ದರ್ಜಾ ವೀಸ್ ಡಿಗ್ರಿ ಸೆಂಟಿಗ್ರೇಡ್ ಹವಾಕ ದರಮೆ ತನಾಸುಬ್ ಸಲೂರ್ ಪಂಜೂಸ್ ಫೀಸದ ರೆಕಾರ್ಡ್ ಕ್ಲೇಶಿವೆ ಹಮದಾ ಕಶಾನ್ ಮರ್ನನ್ ಮಾಖಾಮ್ ಅತೀಶ್ ಮಿಂಟ್ರ ಪಾಸ ಪಾಶ್ಪಕ್ ಬಜಿ ಡುಬ್ಶಿವಿ ಅವ ಸಭಾ ಸಹರ್ ಅತ್ತ ಮಿಂಟ ಕಂ ಪಾಶ್ಪಕ್ ಬಜಿ ಬಾ ಸಿರವಹಿ ಹಮದಾ ಉತ್ತರದಿ ದಮಾ ಮುಹಿನ್ನು ಜಬ್ಡೆ ಚಿತಾ ಸೋರ್ದೋ ದೆಹಮದ್ ಜಾರ್ನ ದ ನೂರು ಖಬರ್ನು ಓ ಮಾಲುಮಾತು ರಪಾರ ಅಮನ್ ರೇಡಿಯೋ ನೆಟ್ವರ್ಕ್ ಸರೌಸೆ ಉಸ್ವರ್ಕಿ ಅಹಮದ್ ಜಾಲ್ಲೆ ಜಾದ ದಲ್ವಿ ಅಲ್ಲಾಹ್ ಪಾಮಾನ್ ಶಿಪಮು ಪಖೇರ್.

ಬರಲಿಕ್ಕೆ ಸಾರಿ ಪೈನೇಶ್, ಸ್ವಲ್ಪ ಮೆಸೇಜ್ ಬಂದಿದೆ ಡೇರಾ ಮನನ ಮುಸ್ಕಾನ್ ಹಟಕ್ ಚಿಕ್ಕೊಂಡು ಮೆಸೇಜ್ ಕಡೆ ಯೋ ಜಹಾನ್ ಮನನ ಮೆಸೇಜ್ ಕವಲಿ ಪ್ರೋಗ್ರಾಮ್ ಕಿದೆ ಮೆಸೇಜ್ ಬುಕ್ ಡೇರಾ ಡೇರಾ ಮನನ ಮೆಸೇಜ್ ಕವಲಿ ಅವ್ರದೇನಿಲ್ಲವಾ ನೆಕ್ಸ್ಟ್ ಮೆಸೇಜ್ ಕಡೆ ಹಜಿ

ಜಿ ನೆಕ್ಸ್ಟ್ ಮೆಸೇಜ್ ರಿಫತಟಕ್ ಮೆಸೇಜ್ ಕಡೆದಾಯ್ ತರಕ್ಲ ಸಪೋಸಿಷನ್ ದೈ ತಬಿಯತ್ ದಿ ಸರಂಗಿ ದಾಯಿ ಬಾಸ್ ಅಲ್ಲಾದಿ ಹ್ವಾಸ್ ಸತ ಅಲ್ಹಮ್ದಲ ಬಿಲ್ಕುಲ್ ಟಿಕ್ ಟಾಕ್ ದೇರ ಮನನ ಬಸ್ ತೋಸಿ ಸರ ಯೋ ಜಹಾನ್ ಮೆರನ ರಿಫತ್ ಹಟಕ್ ಬ್ಯವೈ ಕನಚಿ ನನ್ ನನಿ ನನಿ ತೂಪ ಹೋಶ ಗನಾ ಪ್ಲೇಕ ಹೋದ ಮುಸಫರ್ ಎಪ್ಪ ನಾಮ್ ಅಚ್ಚಾ ಸೈದ ಟಿಕ್ ಶೋಭಾ ಸಂದರ ಬೈಂಚಲ ದರ್ದ ಪ್ಲೇಕರ್ಸ್ ರೋಡ್ ಡೇರ ಮನನ ಚಿ ಮೆಸ್ಸಿ ದಿವಕ